ಕರನಾರವೆಂಗಿ ಸಾಪಿನಾರತಬೇಕು ಬಂಗಿ ಚಾಲಗಾನ ಮಾಲಿ ಹೂವಿನ ಗಂಡೆ ಗನ್ನಪ್ಪ ಕೇ ಪಿರಸೇ ನಾನ ಮಡ್ಡು.